ಅಯ್ಯ ಸತ್ಯನ ತನಪ ತ್ರೀ ಸಚ್ಚೆಬ್ಸ ಒಲ್ಲೆ ಮೆತ್ರ ನಗದಕ್ಕೆ ಅನೇಕನು ಆಗೋಕ ಸರ್ತನ ತರ್ಬನ ತನ ಮೋರಲ್ಲಿ ಜಿಮ್ಮಿತ ಜಿತನ ತರಗಲೆ ಡೋಕ್ಲಾಸ್ ಡೋಕ್ಲಾಸ್ ಡೋಕ್ಲಾಸ್ ಲೇತಿನ ಬರ್ಜಿನ್ 130 ಅಕ್ಕೊಳ್ಳಿಗೆ ಪಿ ಸಿಸ್ಟಮ್ 150,000 ಕೆನ್ಯಾ ಶಿಲ್ಲೆಕ್ಸ್ ಕೊಯ್ ಅತಿಲ್ ಜರ್ವಾನಿ ವೇಕ್ ಅತಿಲ್ ಫೈವ್ ಟೈಮ್ಸ್ ಅತಿಲ್ ಫೈವ್ ಟೈಮ್ಸ್ ಆಗಿರೋದು ಮಾಂಜರ್ಜಿ ಗೆಲ್ಲ ಬೂನ್ ಗಾನ ಕಾಜು ಒರ್ಚಿ ಗೆ ಗಿತ್ತು ಗೆ 800 500 ಕೊಂಚ ಗೆ 98 ನಿಯಾನ್ ಹಾಗೂ ಫೈನಲ್ ಗಾಗು ಇಲ್ಲಿ ಜೊಗರ ಕಾಂಗ್ರ್ಯಾಚುಲೇಷನ್ ಕಾ ಕ್ವಾಲಿಟಿ ಗೆ ಪಿ ಎ ಸಿಸ್ಟಮ್ ನಾಟ್ ಅಬೌಟ್ 150,000 ಕೆನ್ಯಾ ಶಿಲ್ಲಿಂಗ್ಸ್ ಪೊಂಗೆಸಾನ ಪೊಂಗೆಸಿ ಪೊಂಗೆಸಿ ಪೊಂಗೆಸಿ ಸಾನ ಎಸ್ ಎಂ ಎಸ್ ಕಾ ಬಿತ್ತು ನ್ಯಾಯಬು ನಾಟ್ ಅಬೌಟ್ ಪಿ ಕೆ ಚಾಂಗ್ ಎಂ ಎಸ್ ಕಾ ಬಿತ್ತು ನ್ಯಾಯಬು ನಿಬಾ ಪಿ ಕೆ ಚಾಂಗ್ ಸೊಗೇರಿ ಲೆಮೆ ಲೋಯಿ ತೋ ಸೊಬಿತ ನ್ಯಾ ತು ನಗೆ ನಾಟ್ ಅನ್ನ ತುರ್ಗೈ ತಿಂಬಿ ಕೆ ಚಾಂಗ್ ಇದಕ್ಕೆ ನಾಂಗ ವೆಂಡಿಯ ನ ಗುನ ಗಬ ಚಿತಾ ಗೆಂಗ ಗಿಚೋಗೆ ನಾನ ಗಬ ಚಿತಾ ಗೆಂಗ ಗಿಚೋಗೆ ಲಗನ್ ನಿಕೋ ಬಿ ಕೆ ಚಾಂಗ್ ಜೊಂದ ಗಬ ಅಕ್ ಬೋನಾಸೆ ಆರೈ ತೋ ಗಿರಿ ಚೋರೆ ನಾಟ್ ರಿಗೆ ದೆ ಬ್ರೋನಾಸ್ ರಿಜಿ ತಾ ಬಲಂಬ ಮರಿ ತೆರಿಯಾಸೆ ಇದನ ಯೋಬಂ ತಾ ಬಬನ ಲಮ ಬೆದ ಗಬಿ ತೆ ಡಾನಿಯಾ ಸಡೆ ಸಾರ ಗಿ ಬಬನ್ಯಾ ಚಿ ತಾ ಬಲಂಬ ಮೋಚೆ ಏರಿಯಾಸ್ ಕೋಲ 107.5 ನ ಪಿಗಾ ಕೆಲೆಲೆ ಅರ ಬಲಂಗಾ ಚಿ ತಾ ಬಲಂಬ ಚೆ ಬೋಯ ಏರಿಯಾಸ್ ಕೋಲ ಮಿತನ ಲಿಯೆ ಬಕ ಸರಾನ ಏರಿಯಾಸ್ ಇನ್ ಗುಡಿ ವೆಲ ಮಿತನ ಸಿ ಬುನ್ ನಾ ತಗ್ಲೆ ಪಾತ್ರಿ ಗ್ವೇರಿ ತಾ ಬಾ ಅರಬ್ ಕೋಜ್ ಎಲಂಬ ತಾ ಬೆ ತೆರಿಯಾಸ್ ಕೋಲ ಡಿ ವನ ತರ ಬಬ ಮೋಯಸ್ತಾ ಕೋಲ ಟೈಟಲ್ ಕೋ ನಾ ಗೋಶಾರನೆ ನಾ ತಗ್ಲೆ 40 ಮೋಚೆ ಇಂದ ಮರ್ತಿಮ ಏರಿಯಾಸ್ ಕೋಲ ಗೆತರ ಲಂಬ ಕೋ ರಫಾ ಏರಿಯಾಸ್ ಕೋಲ ಗೆ ಮಿತನ ಬಾ ಮೋಜಾ ಬವಾನ ಆಯ್ತಾ ಗೊಮ್ಮಿತಿನ ಗರ ನಾ ತನಗಿಲ್ಲಿ ಗೆಲ್ವನೋ 4.0 ಇವ್ ಕೋ ವೆರಿ ಕ್ಲಿಯರ್ ನಾ ತಗ್ಲಿ ಚಿಪ್ರಿ ಲಂಬ ಚೆಪ್ ಚಪಾಸ್ ಏರಿಯಾಸ್ ನಗಿಲಿ ಚಿರ್ ಚಿರ್ ಮೋಚೆ ಇಂದ ತಿ ಲಂಬ ಡ್ರಾವೆದ ಏರಿಯಾಸ್ ಗೊಲ ಲಗಾ ಗೊ ತೆರಿ ಬುದ್ಧಿ ಏತೋ ಜಿಜೆ ನಗಿಲಿ ಕೆಜಿ ಜಿತಾ ಬ ಲಂಬ ಗುಪ್ತ ರೋರೋ ಏರಿಯಾಸ್ ಗೊಲ ಗೊಮ್ಮಿತಿನ ದಾನ ಗುಪ್ ಕೈ ಬಡ ಲಂಬ ಸೋಸಿತ ಮಾನುವೆಲ್ ಜಿತಾ ಬ ಲಂಬ ಗ ಮುಚುಲ್ ಗೊಲ ಜರೋತ್ ಕೊಮ್ಮಿತಿನ ದಾನ ರೋಜಾ ಜಿತಾ ಬ ಲಂಬ ಚಗಮಿನ್ ಏರಿಯಾಸ್ ಗೊಲ ಮಿತಿನ ದಾನ ಮಾನ್ ಬೆ ನಾತ ಲೆ ಕೊರಿರ್ ಎನಿ ಚಗ ಗೆ ತೆಲ ಲಂಬ ಚೆ ಮೊಯ್ ಬೋನ್ ಫ್ಲಸ್ ಬಾ ಎ ಲಂಬ ಕೆ ಯೋ ಏರಿಯಾಸ್ ಮಬುಂಜಾ ನೇಷನ್ ನೋ ಗೊಲ ಮಾನ್ ಬೆ ತಕ ಮಿತಿನ ಗಿ ಸಿಬುನ ಗೆಂಗೆ ನ ಗೆಂಗೆ ಗವಿ ಗ ಬನೋ 4.4 ದಯಾರ ವಾ ಕೊಂಡಾನಿ ಏಯ ಸಿಜಿ ಗ ಗೆ ತೆಗೆ ಲಂಬ ವಾಟ್ಸ್ಆಪ್ ಎನ್ 0745824965 ಆಲ್ರೈಟ್ ಅಗೋ ಮಂಗ ತಗ ಲಿಮಿಟ್ ನ ತನ ಬೋ ಉಗ ಬಿಸಾ ನ ಮಿತಿನ ಬನ್ ನ ತನ ಗೆ ಚೆಂಗೆ ವಿ ಕೆ ಚಾ ಮೇಗೋ ಸರ ನ ಜಿ ತನ ತನ ಮೇಗೋ ಸ ಜಿ ತನ Yes, I'm so bitin and I'm seeing myself. I'm so much. And Gabriel Tanata, 0114558728. Yes, I get time when big I get to go. Even you're not going to get to get. Yes, I'm so bitin to get better number. See me talk. All right, meeting in Mbuzi Jamitin, where charge about 20,000 Kenya shillings. Mbuzi charge about 20,000 Kenya shillings. Hey, fire. How much is it to be the way they have 20,000? Big nine. Alafu ter bonus je mitinon ko pisa gara mitin bonus jota je bendi ni otan baga ile buta genge 1100 shillings 500 shillings jona go ter yenyur chigera bidi jona ina ile jona ko chaglin jin it the style it lent ticket ni bu chigiche wa gbar chini ga ko 20000 Kenya shillings chikele ne mbuzi je ba 20000 Kenya shillings kima che big 9 kijile star 274 ash agitil ticket ne mitin number 3 Star 274 ash till ticket namitin number 3. Star 274 ash till ticket namitin number 3. Kimache biga ta? Yes, anyone. Kimache gituk biga. Kimache big 9. Ichile gituk star 274 ash agi till ticket number 3. Star 274 ash agi till ticket namitin number 3. Yes. Ticket konota na mite number 3 star 274 ash agitil ticket number 3 kimache big 9 jibin ya 20,000 ino nigo raisu kabisa inyo chike netan kogi nota na raisu kot missing ichi ile gitu star 274 ash agitil ticket na mite number 3 kagisiri gitu gile mbuzi nani tona kagisiri gile mbuzi kichenge big 9 kichenge big 9 kwa chile ngu ni star 274 ash ako til ticket number 3 amacho agiri chita agenga goro ono gote ya sana le boys ye amaina ip kelele star 274 ash agi til ticket number 3 na sigile mbuzi star 274 ash til ticket na sigile mbuzi